ಸತ್ಯತೆಜು ಸನ್ಮಾರ್ಗ ದಾವಿ ಡೇ ಸ್ಮೃತಿ ಪ್ರೇರಣಾ ಗುರುರೂಪಿ ತತ್ವಾಸ ಸ್ಮರುಯ ತ್ರಿವಾರ ವಂದನ ತ್ರಿವಾರ ವಂದನ ತ್ರಿವಾರ ವಂದನ. ಶ್ರುತಿಹು ಸ್ವರಾಂಜಲಿ ಕಾರ್ಯಕ್ರಮಾತ್ಲ ಯಾ ಮಹಿನ್ಯಾತ್ಲ ಗೀತ ಹೇ ಅದಿತಿ ದೇಶ್ಮುಖ್ ಯಾಂಚ. ಗಾಯಿಕಾ ಆಹೇತ್ ಆಕಾಂಕ್ಷಾ ನಗರ್ಕರ್. ಸಂಗೀತಕಾರ ಆಹೇತ್ ಸುಮಂತ ಗಹಾಣಕರ್.

0: ಮಾರ್ತು ಓ ಮಲ್ಹಾರಿ ಮಾರ್ತು ಹಬ್ಬ ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
2: ಹೇಳ್ಕೊಡಿ ಹೇಳ್ಕೊಡಿ ಚಲ್ಲಲ್ಲ.
3: ಶ್ರೋತೆ ಹೋ, ಶಾಹಿರ್ ಸಾಬಳೆ आणि लता मंगेशकर यांच्या आवाजातील हे गीत आपण ऐकलं. आपण ऐकत आहात लोकसंगीताचा कार्यक्रम आकाशवाणीच्या सांगली केंद्रावरून.